ಶ್ರೀ ಕೃಷ್ಣ ಗೋವಿಂದ ಹರಿ ಮುರಾರಿ ಹೇ ನಾಥ ನಾರಾಯಣ ವಾಸುದೇವ. ರೇಡಿಯೋ ಪ್ರಸ್ವಾನಿ 1701 ಎಂ ಪರ್ ಆಪ್ ಹೈ ಇಸ್ ನೈ ಸುಬಹ ಆಪ್ಕಿ ಸತಾಕ್ಷಿ ಕೆ ಸಾಥ್ ಔರ್ ಆಜ್ ಸೆ ಏಕ್ ನಯ ಸಫರ್ ಕಿ ಆಜ್ ಕೆ ದಿನ್ ಕೆ ಸಾಥ್ ನಯಿ ಶುರುವಾತ್ ಜೀವನ್ ಆಧಾರ್ ಜೀ ಹಾಂ ಇಸಿ ಕಾರ್ಯಕ್ರಮ ಮೇ ಆಜ್ ಸೆ ಹೋಗಿ ಆಪ್ ಸೆ ಮುಲಾಕಾತ್ ಜೀವನ್ ಕಾ ಆಧಾರ್ ವೋ ಈಶ್ವರ್ ಪರಮಾತ್ಮ ವಾಹೆಗುರು ಈಸಾ ಮಸೀಹ್ ಆಪ್ ಉಸೆ ಜೋ ಭೀ ನಾಮ ದೇ ದೇ ವೋ ಹೈ ಔರ್ ಆಪ್ಕೆ ಜೀವನ್ ಕಿ ನಯ್ಯಾ ಕೋ ಪಾರ್ ಲಗಾನೆ ವಾಲಾ ಭೀ ವಹೀ ಹೈ ತೋ ಚಲಿಯೆ ಉಸ್ ಖುದಾ ಕಿ ಉಸ್ ಈಶ್ವರ್ ಕಿ ಉಸ್ ಪರಮ ಪಿತಾ ಪರಮೇಶ್ವರ್ ಕಿ ಉಸ್ ಸಚ್ಚೆ ಬಾದಶಾಹ ಕಿ ಕರ್ತೇ ಹೈ ಆಜ್ ಏಕ್ ಬಾರ್ ಫಿರ್ ಸೆ ವಂದನಾ ಜೀವನ್ ಆಧಾರ್ ಮೇ ಸತಾಕ್ಷಿ ಕೆ ಸಾಥ್ ಸಿರ್ಫ್ ಔರ್ ಸಿರ್ಫ್ ರೇಡಿಯೋ ಬ್ರಸ್ವಾನಿ 1701 ಎಂ ಪರ್.